0: ಆಗ್ರಹ ಒಬ್ಬನಿಗೆ ನಡೆಸುತ್ತಾನು ಅಚ್ಚ ಕನಸರಿಗೆ ಹುಟ್ಟು
1: ಕಲಿತ ನೀರಿಗಾಗಿ ನಮಗೆ ಸರ್ಕಾರಿ ಪ್ರಚಿತ್ತಾರ ಕಾರ್ಯಕ್ರಮ ಒಟ್ಟಿಗೆ ಉತ್ತರ ಸರಲ್ಲ ಉಳಿಯಲಿದೆ

0: ಕಾರ್ಯಕ್ರಮ ಪ್ರಸಾರಗೊಂಡ ಸಮಾಜ ಸಭೆಗಳ ಸ್ವಾಮಿಗಳ
1: ಸೂಚನಾ ಸಮಯ ಅಧ್ಯಕ್ಷ ಸಂಪೂರ್ಣ ಉಪಯೋಗ ತಥಾ ಸಮಿತಿ ಕಾರ್ಯನಿಧಿ ಪ್ರಕರಣ ಪ್ರಕಾರ